0: ಸಾಚಾ ಅಂಗನಿಗ ದೇವತಿ ಸಾಚಾ ಅಲಾ
1: ಕಲ್ಯಾಣ ಹೋಯಿಲಗ ಹೋಯ್ತೋ ತುದ ರಾಮ ಧರ್ಮ